ಓಂ ನಮಃ ಶ್ರೀ ವಿಚಿತ್ರ ವೀರ ಹನುಮಾನ ಮಂತ್ರ ಶ್ರೀ ಗಣೇಶಾಯ ನಮಃ ಓಂ ಅಸ್ಯ ಶ್ರೀ ವಿಚಿತ್ರ ವೀರ ಹನುಮಾನ ಮಂತ್ರಸ್ಯ ಶ್ರೀ ರಾಮಚಂದ್ರೋ ಭಗವಾನ್ ಋಷಿಃ ಅನುಷ್ಟುಪ ಛಂದಃ ಶ್ರೀ ವಿಚಿತ್ರ ವೀರ ಹನುಮಾನ್ ದೇವತಾ ಮಮಾಭೀಷ್ಟ ಸಿದ್ಧ್ಯರ್ಥಿ ತಾರಾ ಮಂತ್ರ ಜಪಿ ವಿನಿಯೋಗಾಃ ಪದ ಕರನ್ಯಾಸಃ ಓಂ ರಾಮ ನಮುಷ್ಟಾಭ್ಯಾಂ ನಮಃ ಓಂ ರೀಂ ಕರ್ಜನೀಭ್ಯಾಂ ನಮಃ ಓಂ ರೂಂ ಮಧ್ಯಮಾಭ್ಯಾಂ ನಮಃ ಓಂ ರೀಂ ಅನಾಮಿಕಾಭ್ಯಾಂ ನಮಃ ಓಂ ರೌಂ ಕನಿಷ್ಠಿಕಾಭ್ಯಾಂ

ಪತಿ ಜನೇ ವಲ್ಲೋಕೀಶ್ವರಿ ಜೀವನ್ಮೋಪೇಸೋಪಿ ಸರ್ವಸಿದ್ಧೀಶ್ವರೀಶ್ವರಿ ಯದಿ ಸ್ಯಾತ್ ಸಿದ್ಧ ಕವಚೋ ವಿಷ್ಣು ತುಲ್ಯೋ ಭವೇ ಧ್ರುವಂ ಇತಿ ಶ್ರೀ ಬ್ರಹ್ಮ

0: ಸ್ತುತಿಶಾ ಪತಿಃ ಪಾದೌ ಪಾತು ದಿಲಮಣಿಃ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವ ರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯಃ ಸಂವತ್ಸರಂ ಉಪಾಸಿತ್ವಾ ಸಾಮ್ರಾಜ್ಯ ಪದವೀಂ ಲಭೇತ್.
1: ಶ್ರೀ ಗಣೇಶಾಯ ನಮಃ. ಅಥ ಶ್ರೀದೇವಿ ನಮಸ್ತೆ ಶ್ರೀ ಕುಲದೇವಿ ಕುಲಾರಾಧ್ಯಾ ಕುಲೇಶ್ವರಿ ಕುಲ ಸಂರಕ್ಷಣಿ ಮಾತಾ ಕೌಲಿಕ ಜ್ಞಾನ ಪ್ರಕಾಶಿನಿ ವಂದೇ ಶ್ರೀ ಕುಲ ಪೂಜಯ ಕುಲಾಂಬಾ ಕುಲ ರಕ್ಷಿಣಿ ವೇದ ಮಾತಾ ಜಗನ್ಮಾತಾ ಲೋಕ ಮಾತಾ ಹಿತೈಷಿಣಿ ಆದಿಶಕ್ತಿ ಸಮುದ್ಭೂತ ಸಂಪೂರ್ಣ ಜಗತ್ ವಿಶ್ವಬಂಧಂ ಮಹಾಘೋರಂ ತ್ರಾಹಿಮಹಂ ಶರಣಾಗತಂ ತ್ರೈಲೋಕ್ಯ ಹೃದಯಂ ಶೋಭೇ ದೇವಿ ತ್ವಂ ಪರಮೇಶ್ವರಿ ಭಕ್ತಾನುಗ್ರಹಕಾರಿಣಿ ತ್ವಂ ಕುಲದೇವಿ ನಮೋಸ್ತುತೇ ಮಹಾದೇವ ಪ್ರಿಯಂಕಾರಿ ಬಾಲನಂ ಹಿತಕಾರಿಣಿ ಕುಲವೃದ್ಧಿ ಕರೀ ಮಾತಾ ತ್ರಾಹಿಮಹಂ ಶರಣಾಗತಂ ಚಿದಗ್ರೀಮಂಡಲ ಸಂಭೂತ ರಾಜ್ಯ ವೈಭವಕಾರಿಣಿ ಪ್ರಕಟೀತಾಂ ಸುರೇಶಾನಿ ವಂದೇ ತ್ವಾಂ ರಾಜ ಗೌರವಂ ತ್ವದೀಯೇ ಕುಲೇ ಜಾತಃ ತ್ವಾಮೇವ ಶರಣಂ ಗತಃ ತ್ವತ್ವ

ಸರ್ವಪತಿ ಜನೇ ವಲ್ಲೋಪಿಸೀಶ್ವರಿ ಜೀವನ್ಮೋಪೇ ಸೋಪಿ ಸರ್ವಸಿದ್ಧೀಶ್ವರೀಶ್ವರಿ ಯದಿ ಸ್ಯಾ ಸಿದ್ಧ ಕವಚೋ ವಿಷ್ಣು ತುಲ್ಯೋಪೇ ಧ್ರುವಂ ಇತಿ ಶ್ರೀ ಬ್ರಹ್ಮ